ಧನ್ಯಾತ ಕುಶಿತ ಸಾವಲೀ ಅಹಿಲ್ಯಾ ನಗರಕರಾನ್ನು ಸಾಂಗಾ ಮಾಣುಸ್ಕಿ ಅಪಲಿ ಕುಠೆ ಹರವಲಿ. ಹೆ ಘೋಷವಾಕ್ಯ ಲಿಹಿಲ ಆಹೆ ನಿಸರ್ಗ ಪ್ರೇಮಿ ಶ್ರೀ ರಾಮಕೃಷ್ಣ ದೇವರಾಮ್ ಪಾಟೀಲ್ ಯನ್ನಿ ಐಕತ್ರಹ ರೇಡಿಯೋ ನಗರ 90.4 FM ಆವಾಜ್ ತುಮಚಾ.